0: 2021 mo na obi be ye retaining wall bi wo ye chi ha sei na mi si e free ho no mo nsu yiri kese ye ba ye wo ha sei e yiri fa ye nyoma nyina ye warehouse ni nsu die no ye sisa concrete ni yokoko ye ye ntumi fa mba ye ni pa be ye 20 ama mo ye adwuma e wo factory ho no mo omu nyina ye le omo oh ese se nsu to bi a ni ye ye nsu ye
1: if ye wait so na no
2: I'm not sure if you're a good person.
3: Ewo atwuma kwa ngoba mensimu wa sentimentemu